0: ಸಂಬಂಧಿತ ಅವರನ್ನ ಚಕ್ಕೊಳ್ಳಿನ ಒಂದು ಹಂತಿ ಕವಿಯ ಉಪಾಯವು ಜಾನಿನ ಸಮಸ್ಯೆ
1: ಪ್ರಾಮಸಿ ಬಸಕ್ಕೆ ಕೈ ಸಾಪ ದಾಲ್ ಗುರಿಯರ ಆರ ಮಚ್ಚಿ ಶಿಕಾರ ಫಲ್ ಆಯುರ್ಯುಕ್ತ ಖಾನಾ ನಿಯಮಿತ ರೂಪ ಖಾಇ
0: ಜಂಕ್ ಫುಡ್ ಕಮ್ ಕರಿ ಸಂತುಲಿತ ಖಾನಾ ರೋಜಿ ಸ್ವಸ್ಥ ಕಿಶೋರಿ ಸ್ವಸ್ಥ ಭವಿಷ್ಯ ಕಾಧಾರ ಹೋ ರೇಡಿಯೋ ಗುಣಾಕಾರ ಸಹಕಾರಿ ಸ್ವಾಸ್ಥ್ಯ ಕಾರ್ಯ ಪ್ರತ್ಯಾಶಿ ದಲಿತ ಪ್ರಚಾರಿ ಸಂದೇಶ ಪಹಿಲೋ ಔಷಧಿ ಹೋದ್ರೆ
2: ಸ್ವಾಸ್ಥ್ಯ ಕಾರ್ಯದ ಸಂಗೀತ ಮಾತಾಡಿ ಸಂಗೀತ

0: ಇಂಟರ್ನೆಟ್ನಲ್ಲಿ ದೈನಿಕ 5 ಗ್ರಾಂ ಸಂಬಂಧ ಸೇವನವನ್ನು ಉಪಯುಕ್ತವಾಗಿ ಸಲಹ ದೀರ್ಘ ಸಹ
1: ನಿಯಮಿತ ರೂಪ ಹಿಟ್ಟು ರಾಸಾಯನಿಕ ವ್ಯಾಯಾಮಿ ಮತ್ತು ಸ್ವಸ್ಥ ಮನವ ಮದತ್ ಕರ್ಸ
0: ಸತುಲಿತ ಭೋಜನ ಪರ್ಯಾಪ್ತ ನಿಂದ್ರ ಸಕಾರಾತ್ಮಕ ಸ್ವಚ್ಛ ಚಿಂತನ ತದಾ ಪಾಠ